0: ಶಿವ ಮರೆಸಿ
1: ಹಸಿವ ಮರೆಸಿ
0: ವಾಂಛೆ ಮೆರೆಸಿ
1: ವಾಂಛೆ ಮೆರೆಸಿ
0: ದಿಗಂತ ಸೇರೋ ಲಘು ಬಗೆ
1: ದಿಗಂತ ಸೇರೋ ಲಘು ಬಗೆ
0: ತೋ ಅಬ್ ಬಚ್ಚಾ ಆಖಿರ್ ಸ್ಟ್ಯಾನ್ಸ ವೋ ಭೀ ಸುನಾ ದೋ ಲಿಖ್ ಲೇತೆ ಹೇ ಯಾವ ನಾಡೋ ಎಂಥ ಕಾಡೋ
1: ಯಾವ ನಾಡೋ ಎಂಥ ಕಾಡೋ
0: ಹಾರೋ ಆಸೆ ಹಕ್ಕಿಗೆ
1: ಹಾರೋ ಆಸೆ ಹಕ್ಕಿಗೆ
0: ಮುಕ್ತ ಗಗನ ನೂರು ಕಾಲ
1: ಮುಕ್ತ ಗಗನ ನೂರು ಕಾಲ
0: ಈಜೋ ಶಕ್ತಿ ರೆಕ್ಕೆಗೆ
1: ಈಜೋ ಶಕ್ತಿ ರೆಕ್ಕೆಗೆ
0: ತೋ ಸಬ್ ಲೋಗ್ ಏಕ್ ಗಾನಾ ತೋ ಲಿಖ್ ಲಿಯಾ ಅಬ್ ಇಸೆ ಕೈಸೆ ಗಾನಾ ಕಿಸ್ ತರಹ ಗಾನಾ ಯೇ ತೋ ಮಾಲೂಮ್ ಹೋನಾ ಹೈ ನಾ
2: ಹಾಂ
0: ಅಚ್ಛಾ ಜೀ ಜರಾ ಚುಪ್ಕೆ ರಹೆನಾ ಗೀತಾ ಜೀ ಆ ರಹೀ ಹೈ ದೀದಿ ಇಸೀ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೆ
2: ಹಾಂ
0: ಗೀತಾ ಜೀ ಆಯೇ ಯಹಾಂ ಹಮಾರೆ ಬಚ್ಚೆ ಸಬ್ ಏಕ್ ಗಾನಾ ಸೀಖನಾ ಚಾಹತೆ ಹೈ ಪಹಲೇ ಇಸ್ಕೆ ಆರೋಹ ಅವರೋಹ ಕ್ಯಾ ಹೈ ಯೇ ಬತಾಯೇಗೇ